ಅಕ್ಷರಧಾಮಧೀಯವನಿಮಾ ಐಶ್ವರ್ಯಮುಕ್ತೋಲಯಿ ಶೋಭೆ ಅಕ್ಷರಸಾಥ ಸುಂದರ ಛಬಿ ಲಾವಣ್ಯತೆ ಜೋಮಯೀ